0: ಪದ
1: ಗರಿ ಸನಿದ ಪದ
0: ಇದ ನಿದ ಪದ
1: ಶ್ರೀ ಸನಿದ ಪದ
0: ಸನಿದ ಪದ
1: ಸನಿದ ಪದ
0: ನಿದ ಪದ
1: ನಿದ ಪದ
0: ದ ಪದ
1: ತ ಪದ
0: ಪದ
1: ಪದ
0: ಮಾನಿದ ಗರಿ ಸನಿದ ಇದ ನಿದ ಸನಿಗಮ ಗಮ ಪದ

0: ಬರ್ಬಾದೆ ಐನೋನ್ರ ನನ್ನ ಬೀಕುತ್ತವ
1: ತುಂಬಲಿಕ್ಕೆ
0: ಹೊಲ್ದಾರೌಲೆ ನೋಡ್ರ ನೀ ಕನ್ನ ಮೊಂಡೋಣ್ರ ಈಗ ಬಿ